ಒಬ್ಬಗ ಮೇಲೆ ಒಬ್ಬಗ ಗವ ಬಂದುಬಿಟ್ಟ. ಆ ಗವವೋ ಹೇಗಿಬ್ರು ಆಲಯ್ಯೋ ಮನೆಯಾವಕ್ಕಿದ್ದಾರೆ, ಅಟ್ಟಿಯಾವಕ್ಕಿದ್ದಾರೆ, ಅರ್ಧಾವಕ್ಕಿದ್ದಾರೆ ಅತ್ತೆದೇಗಿ ಅದನ್ನ ತಂಗಗೋಸು ಉಣಿಸಿ ಬೀತು ರೋಡ್ದಾಗ ಬಪ್ಪನೆ, ನೀರು ತೆಗೆದುಕೋಪ್ಪನೆ, ಇಲ್ಲ ಕಾಲೇಜ್ಗೆ ಹೋಗಿ ಬಪ್ಪನೆ, ಇತ್ತಮಾಕಟ ಇದ್ದೋಗೆ ಅರ್ದು ಅರಿಯಾದಂಗೆ ಕಣ್ಣುದೋಗಿಯೇ ಮಾತಾಡೋದು ಗವದೋಗ ಒಂದುವಾಗೆ. ಗವ ಬೀತ ಎರಡ ಕಣ್ಣುದೋಗ ಮಾತಾಡ್ಯಾರ ಅತ್ತೆದೇಗಿ ನಂಗೆ ಪುರಿಂಜಾಕು ಆಳೆ ಅವಕ್ಕೆ ಏನ ಮಾತಾಡ್ಯಾರ ಅತ್ತಂಬುದನ್ನ ಅವಕತ ಅವ್ರದ್ದಾರೆ. ಏನ ಮಾತಾಡಿಯಟ್ರ ಅದು ತ ಈ ಪಾಟ್ ಕೇತ್ ನೋಡುವ.